Bible na ni me kan power asori dem ho a wo kan ya koyie nanso so wo ma asori no abe kan Bible wo be so fu be preach ni ye bisa amadama simasi wan na ye twetwe ye ni woni ho ani anom e ye talent also talent ne Bible reading so reading na ye ni ya enu mu na nyankopon